0: ಸೌತ ಮಾಡಿ ತಿಕ್ವಿ ಮಳ ಸಾಂಗೆ ಇತರಾಸ
1: ಜ್ಞಾನ ಬಹಚುಕರಾಮ್ ಜ್ಞಾನ ಬಹಚುಕರಾಮ್ ಜ್ಞಾನ
2: ಬಹಚುಕರಾಮ್
0: ಸೌತ ಮಾಡಿ ತಿಕ್ವಿ ಮಳ ಸಾಂಗೆ ಇತರಾಸ ಕಹಂದ ಮುಳ ಗಾಜರಾಲ ಭಕ್ತಿ ತತ್ವಾಸ
1: ಕಹಂದ ಮುಳ ಗಾಜರಾಲ ಭಕ್ತಿ ತತ್ವಾಸ
0: ನಮ ಜವಚನ ಚಲ ಹರಿ ನಮ ಜವಚನ ಚಲ ದೇವ ಸರ ಧರ್ತಿ ಜಗಾ ಕಾಯ ಸಾಂಗು ದೇವ ಆಚಾ ಝಾಲು ರೇಮಿ ಮುಖ ಮುಖ
2: ಅಬೋ
0: ಭಕ್ತಿ ಮಧ್ಯೆ ಮುಕ್ತಾ ಬಾಯಿ ವಿಸರಲಿ ಚೂಲ ಭಕ್ತಿ ಮಧ್ಯೆ ಮುಕ್ತಾ ಬಾಯಿ ವಿಸರಲಿ ಚೂಲ ಭಕ್ತಿ ಮಧ್ಯೆ ರಂಗುನ್ ಗೋರಾ ತುಡವಿ ತೊಮೂಲ ಅಪುಲ.

ಮಾಮ ಹೆಲಸ ಇಷ್ಕಹತ ಏತಂ ವಾಮ ಹೆ ಗಂಗು ತಾರುಣ್ಯ ಸುಲಭೆ ಭಾಮ ಹೆಲಸ ಇಷ್ಕಹತ